0: ಕಾರ್ಖಾನೆ
1: ಸ್ವಾಭಾವಿಕ ಗುಣನ್ಪಿರಿ ವಿಜಯ ಮೆರಿಸ್ ಕೊಡು ತುನಪು ಹಾಕುಡು ಗಾಂಬ್ರಿಸ್ ಹಕ್ಕ ಹಾಕುಡು ಇದರ ಕಿಚನ್ ಸ್ಟಾರ್ ವಿಜಯ ಪ್ರಾಡಕ್ಟ್ಸ್.
2: David Pierce Motor Company within Rajya Sevaka Upadapidana DPMC Rajya Pranama Amatanna 01114 700 600

0: ಅಂತೇವಟ ಹಿನ್ನಾ ಬೆಳಿ ಸಿಂಧು ಹನ್ನ ಇವಿ ರಾಯಿ ಚಮ್ ಎಂ ಚಾರು
1: ಸದೇ ದಿನವಲ ಸವಸ ಹತರಟ
2: ಸಮ ಅನುಗ್ರಹಯ
3: ಎನ್ಎಲ್ಪಿ ಹದ ಹನ ලංකාවේ වැඩිම තෑගි දෙන තෑගි අවස්ථා වැඩිම ලොතරැය්‍ය NLB හඳහන ඔබත් අදම NLB හඳහන බලා ගන්න.

0: ಕಾರ್ಯಕ್ರಮ ಅಡುಗೆ ಅಡುಗೆ ನಂಗೆ ಏನೋ ನಡೀತಾರ ಆದ್ರೆ ಫೀಲ್ಕಲ್ಲ ಸಿಂಧು ಕ್ಯೂ ಶುಭಕರ್ಮ.
1: ಚೂಟಿದೆ ಮಟ್ಟ ಇದನ ಅರ ಹೈ ಬಿಚ್ಚೆಗೆ ಲ ಲ ಲ ಲ ಲ ಲ ಲ ಲ ಪೊಡ್ಡಿ ಸ್ಲೈಡ್ ದಸಮೆ ಗಾನಕ್ಕೆ ಪೊಡಿ ಅಡು ಹತ್ತಿ ಬಗ್ಗೆ ಮಟ ಹಿತ್ತು ನಾ ಪೇಸ.

ಹೌಸ ದೇಕಾಯ ವೆನಾಟಿಯ ಕೊಲಹಾಯ ವೆಲಾವ ದಂಕುಟುವೆ ಇಮೇಷ್ ದಿಲ್ಶಾರ ಮೊರ್ಟುವೆ ಸನುಜಯ ಮಾರ್ನೆತ್ಮಿ ತರಂಗ ವೆತುನೇ ಎ ಆಕಾರೇಟ ಮೇಲಾಂಗಟ ಅಂಬಲಂತತೆಯ ತರಂಗ ವೆತನು ಇಂದುನಿಲ್ ರವೀಂದ್ರ ಏವಾಗೇಮ ಮಹಾನೂರಿಯನ್ ತರಂಗ ವೆತನು ನಿಪುಣಿ ನಾನಾಯಕಾರ ಏತ ದಿನಾಗೇ ತರಂಗ ಸ್ವಭಾವ ಕೊಹೊಮದ ಕೇಲ ಅಪೇ ಮತ ಕರಗನ್ನ ಸೂದಾನಂ ಕೆಟಿ ವಿರಾಮೇಕೆನ್ ಪಸುವ ಹೌಸ ದೇಖಾಯ ವಿನಾಡಿ ಎಕೊಲಹಾಯ್